0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ಡಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೇ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರಿಪ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.

0: ಬತುಕಮ್ಮ ಪೂಲ ಸೋಯಗಮ್
1: ಬೋನಾಲ ಜಾತರ ಉತ್ಸಾಹ
0: ಒಗ್ಗು ಕದಲ ಮೇಳವಿಂಪು
1: ಬೇರೆನಿ ನಿತ್ಯ ವೀರತ್ವ
0: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
1: ನಿರ್ಮಲ್ ಕಲ್ಲ ಅಂದಂ
0: ಸಕ್ಕಿನಾಲ ರುಚುಲು
1: ಸರ್ವಪಿಂಡಿ ಸಂಪ್ರದಾಯಂ
0: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
1: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗೂ
0: ಪ್ರತಿ ಕದನು
1: ಪ್ರತಿ ಗಾದನು
0: ಒಡಿಸಿಪಟ್ಟಿ
1: ಅಚ್ಚಮೈನ ತೆಲಂಗಾಣ ಭಾಷಾ ಪರಿಮಳಾಲತೋ
0: మీకు అందిస్తుంది తెలంగాణం ప్రతిరోజు రాత్రి 8 గంటలకు ఎఫ్ఎం రెయిన్బోలో

0: FM Rainbow 101.9.
1: ಇರಾನಿ ಚಾಯ್,
2: ಬನ್ ಮಸ್ಕಾ,
1: ಹೈದರಾಬಾದಿ ಬಿರಿಯಾನಿ,
2: ಟಂಗ್ದಿ ಕಬಾಬ್,
1: ಕುರ್ಬಾನಿ ಕಾ ಮೀಠಾ,
2: ಶಹದೂದ್ ಮಲಾಯ್.
1: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೆ
2: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
1: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್
2: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
1: ಇಟ್ಸ್ ನಾಟ್ ಜಸ್ಟ್ ಫುಡ್,
2: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್.

ತಕತಡಿಂಕು ತಡಿಂಕು ತಡಿಂಕು ತುಂ ತಸ್ತುಂ ತಕತಡಿಂಕು ತಡಿಂಕು ತುಂ ತಸ್ತುಂ ತಕತಡಿಂಕು ತಡಿಂಕು ತುಂ ತಸ್ತುಂ ತಕತಡಿಂಕು ತಡಿಂಕು

ಅತ್ತಜಂತ ತಕತಜಂತ ತರಡ ತಗತಿ ತಕಜಿಕು ತಜಿಂ ಗಿಣತಂ ತಜಂತ ತಕತಜಂತ ತರಡ ತಗತಿ ತಕಜಿಕು ತಜಿಂ ಗಿಣತಂ ತಜಂತ ತರಡ ತಗತಿ ತಕಜಿಕು ತಜಿಂ ಗಿಣತಂ ತಜಂತ ತರಡ ತಗತಿ ತಕಜಿಕು ತಜಿಂ ಗಿಣತಂ ತಜಂತ ಧನಾಂತ ತರುಂ ತತಜಿಂ ತರಡ ತಗತಿ ತಿಗಿಣತಂ ಗಿಣತಂ ತಜಿ ಗಿಣತಂ ತಕತಜಿ ಗಿಣತಂ ತಕಜಿ

ಹಲೋ ಹಲೋ ಹಲೋ, ಮೈಕ್ ಟೆಸ್ಟಿಂಗ್ ಮೈಕ್ ಟೆಸ್ಟಿಂಗ್ ಮೈಕ್ ಟೆಸ್ಟಿಂಗ್ 1 2 2 2 2. ಜಂಟ ನಗರಾಲಕ್ಕು ಮಂಟಪೆಟ್ಟೆ ನಾಜೋಕು ನಡುಮಂಪು ನಾಟ್ಯ ಮಯೂರಿ ಚಿಚಿ ನಾಟ್ ಮಯೂರಿ ಕುಮಾರಿ ನಮಲೆ ನಮಲೆ ಆಟ ಪಾಠ ನೆಡೆ ಚೂಡಂಡಿ ಕಾಸ್ಕೋ ರಾಜಾ ಎಸ್ಕೋ ಬಾಜಾ.

0: Hey, what's all this I-E-O?
1: Matter kunchu, hadravel. Don't diss her, heek ho.
2: ಅಚ್ಛೇ ಎತ್ತು ಬೈಕ್ ಎತ್ತಿ ಪಾಡು ನೀ ಅಜ್ಜ ಎಂತ ಸೇಬ್ರಾಗಿರಾ
1: ಬಸ್ ಮನಕಿ ಮೆಮ್ಮರಿ ಲಾಸ್
2: ಅತ್ತಿ ಕೋರಸ್